0: ಲಾನಿನ ಅಭಿಯಸಿ ಇಸವೇಲಿ ತೀರಿಬೈಲು ಮರಿ ಹದಗೆತಿಗಿಯಲ ದಗವಗು ಆರೋಂ ಬಿಯಾಂಗು ಬೈ ಹಗೆಯ ರಿಚಾಗುವತಿಯ ಲಿಗಿಬುಗೆ ಬೊಂಗಿಯು ಗುಂಫುಲಿತಿಯ ಲೂಮ ಅದಗ ಹುಮೈಸುಲೆ ಲುಬೈಬೈ ಲುಗುಮದಿ ಅಬುರೆಮೆ ಮಸಾನಿಗುತಿಯ ಲದಗಸಿಯ ಲ ತಗಾರದು ಇಸವೇಲಿ ಅನಿ ದೆರೆಬುಗು ಗಾಣ್ಯ ಗಿಣ್ಯ ಬಿಯಾಂಗು ಬೈ ಲಗಬಾವೆಯು ಲಿದಾಲಿದಾನಿ ಹೆಸರಿಬಿದು ಲಾನಿಗು ಸಾಕರಿ ಅಸಿ ಕೈ ಫಾದಿರಿಗು ಲಿಗಿಬುಗೆ ಬೊಂಗಿಯು ಸೆಗುಂ ಹಗಾಬುರಿ ಅಬಹನುವ ದ ಕಬಲ ಎಬೆಲುರ ಲಿದೊಂ ಫುಲಾಸು ಲೆ ಸಾಂದು ತಿಮಾಬೈ ಟೆಂಪ್ಲು ರುಗು ಅಗುದಹ ಕುಪಾಲಿ ಲಿಗಿಬುಗೆ ಬೊಂಗಿಯು ಅಬಲಾಬುರಿಹ ಲಗು ಸಾಕರಿ ಅಸಿ ಸುಂತಿ ಅನಿಯಲ ಕುಪಾಲಿ ಅಗುದಹೋವ ಅನ್ಯಹ ಗರಿಗಿಯ ಬೊಂಗು ದಿ ಅಫುರಿಯ ಇದಲು ಬೊಂಗಿಯು ಅಬತಿಲ್ಲ ಸಾಲಿರಗು ಅಬ ಲಾನಿ ವಬುರೆ ಮೆ ಆಂಹೆಲಿಲು ಸಾಕರಿ ಅಸಿ ರಾರ ಲೋಯ್ಗೆ ಲೋವೆರೆ ಲತಾರು ಲೆಂಗಿ ಲುಬೈ ಕುಪಾಲಿ ದಲ್ಲೆ ಲರಿಹಿ ಬಾಲಿ ಸಾಕರಿ ಅಸಿ ಆಂಹೆಲಿ ಲಿಗಿಯ ಅಬ ತವೈರಿದು ಲನಿಗಿ ಅಬ ಲನುಫು ದೆ ದು ಅಬಲರಿಯಗು ಅಂಹೆಲಿ ಲಿಗಿಯ ಲೂ
1: ಮನುಫು ದ ದಬಾ ಸಾಕರಿ ಅಸಿ ಲದಗ ಅಕಾಂಬ ಲಾಲಿ ಕುಂಜು ಬಯು ಮರು ತಗಲ ದಬಾ ಕುಮರೆ ಅಬ ಇರಹ ಅಬ ನಿಚು ಕುಂಜು ಮಾಲಿರಿ ಮೆ ತಕುಂಚು ಬಬನಿ ಗಿಲಾವು ಕುಂದ ನಿರ್ವಾಗು ಅನ್ಯ ಸರದ ಹಬ್ಬಗಿಯ ಕುಂದಲು ತಿಯ ಲಾವು ಲಾವು ಅಹು ಲದಗ ವೈರಿಗು ಬೈ ಬಿರವೆ ಲಿಗಿ ಬುಗೆ ಕುಂಜು ಮಾತು ಬೈ ದಿವೆಯು ನೀ ಬೀನು ಅನ್ಯ ಕುಂ ಲೂಬ ಲಾವು ಸಿಕ್ರಿ ಸಾಂದು ಲೂಮಗೆ ಮುಬಾರಕ ಲಾವು ಅಹು ಲದಗ ಬಲ್ಲು ಹಗಿರಿ ಬುದು ಸರಾಬು ಹಾತಾಗಿ ಇಸ್ರಾಯೇಲ್ ನಲ್ಲು ಹಬುಂಜುತು ಲಿದಿ ಬಾ ಲುಬಾ ಲುಬಾ ಕುರೆ ಮೇ ಲಾವು ಲುಬಾ ಫು ಲುಮ ಲಾನಿ ಪ್ರೊಫೆಟ ಎಲಿಯಸ್ ಸಿಫ್ರಿ ಲು ಲಾರಾಂದರ ಗುಬ್ರಿ ಆ ಗುಬ್ರಿ ಮುಹಮ್ಮದ್ ಸಾಲಿಬಿ ಲು ಗಿಣೆ ಫುನೆ ದೆರು ಹಾ ಮಗುಚ ಹಬಯ ಲುಗಾಮ ದುಬಾಯ ಲಾ ಇತರ ಲುಬಾ ಲಾರಾಂ ಸರುನಿಯ ಲುಬಾ ಹರಸ್ ಗುರುನಿ ಹಬುರೆ ಮೇ
0: ಅಬಲಾರಿಯ ಗುಸಾ ಕರಿಯ ಸಿಲು ಅಂಹೆಲಿ ಲಿಗಿಯ
2: ಇದರ ಬಗ್ಗೆ ನಚೋರು ನಿಕಾತೆ ಇಲ್ಲ ಆವು ತೌಸು ನೂಮರಿ ದೆರೆಬು ಗುಗಾದಿವು
0: ಅಬಲಾರಿಯಗು ಅಂಹೆಲಿ ಲಿಗಿಯ ಲು
1: ಗಾಬ್ರಿಯಲ್ ಯಾವ ಲುಬೋಯ್ ಬೋಯ್ಯು ಲಿಗೆವ್ ಹಬಲೆ ನಾ ದಿಮರ ಹಬ್ಬು ಲು ನಿಚ್ಚು ಯೋಗಾನ ಕುಯ್ತಿಲೆ ಬು ಗುತ್ತು ಇಮ ಫಿಯರು ಕುಯ್ ಲಾಗು ಲೆ ನರಿಯ ಗುಯ್ ಬು ಬೆರೆ ದರ ಮೆರೆ ರುಗ ದರಿ ಮೆ ಲಾಗು ಹು ಬಿರ ಲಗು ಫ್ರೆ ಬಕತೆ ಲೆ ಲಿ ದಾನಿ ದಾನ
0: ಸುಂದಾನ್ ಲೆ ಹನ್ಯಾ ಹಾತಿ ಬುಗ ಗರಿಗೆ ಬಂಗು ದಿ ಅಗುರ ಭೈಸಾ ಕರಿ ಅಸಿ ವೈರಿತಿ ಹನಿಗಿ ಲಾಗು ಲಿ ಲುಸಾನ್ ದ್ವಾರಿ ರುಗು ದಾನೆ ಲಾಫುರಿ ದು ಬೈ ಸಿಯಾನ್ ಲದಿ ಮುರೆ ಹಾ ಹು ಅಬತಿ ಹಸುಬು ದಿರು ನಿ ಲಾಗು ಸಲಿಗು ಅಲ್ಲ ಸೋಮು ಕಾತೆ ಲು ಸಾನ್ ದ್ವಾರಿ ರುಗು ಲದಿ ಮುರೆ ಹಾತಿ ಹು ಲಾವು ಸೈನಿ ಲದಗ ಮರಿಯ ಗದಿ ಹಾ ಲೀಲಾ ದಾನೆ ಲಗು ಮುಚು ಬೈ ದಾನೆ ಲು ಬೈ ಲೆ ಸೇರಿ ಬಿ ದು ಸಾ ಕರಿ ಅಸಿ ಟೆಂಪ್ಲು ರುಗು ಅಬ ಲಿದಿ ಲು ಬಿಯು ಲಾರಿಗೆ ಕಾತೆ ಇಲ್ಲೆ ಅಬ ತ ದಾಗೆ ದು ಇಸವೆ ಲಿ ತೋ ಲು ಮರಿ ಅಬ ಮಾಫ್ರಿ ದು ಲಾ ತಾವು ಲು ಬಿಯಗೆ ಲಾಗು ಸೆಂಗ್ ಹಾತಿ ತರಿಯಂಗತಿ ತುಂಗು ರುಗು
3: ಲದಗಿಯ ಬೂಂಗಿಯು ಲುಬುಯಿದು ಕಾತ ಇಲ್ಲೇ ನೂಗು ಎಲೆ ಲು ಲಗಿದರು ನಿ ನಿಬೂಸಿ ಗರಿ ಹಗಿಬುಗೆ ಗರಿಗೆ
0: ಸಿಸಿ ಹಾತಿ ಲಾರಿಗೆ ಅಬ ಲೋಹ್ ನಹನಿ ಬೋಂಗಿಯು ಆಂಹೆಲಿ ಗವ್ರಿಯಲಿ ಲಿದೊಂ ಅಬ ಲುಬುರುಗುತೆ ಗಲಿಲೆಯ ಗಿರಿತಿ ನಸರೆತು ಲು ಲಿದಿ ಬಿಸಿದೊಂ ಅಬ ನಿಬುರಿತು ತೋ ಲಾವುಗಿರು ತಿಂಯು ಗಿರಿತು ಮರಿಯ ಉರಿತುಗುಯ ಗದಾರದುಯು ಲುಮ ಅಬವು ಗರಿ ಗಿರಿತಿ ಹೊಸೆ ಲು ತಮಾರಿದು ಲುಮ ಲದಗವಗು ಉರುವೈ ದವೇದಿ ಉಗುರಿ ಲಿಗಿಯ ಅಬತಿ ಲೆಬೆಲುರು ಅಂಹೆಲಿ ಲಿಗಿಯ ಲೆಂಗಿ ಹುಂ ತುಬೈ ಅಬಲರಿಯ ಗುತು
1: ಫ್ಲಸೆ ವತಿಬು ಮರಿಯ ಅನಿಹಿಯ ಬೋರೆ ಮೇಗು
0: ದಲೆ ತಗಂಬು ಬಲಿ ಅಂಹೆಲಿ ಲಿಗಿಯ ಅಬತ ವೈರಿ ದು ತನಿಗಿ ಲಾವು ಲೆಲರಿಯ ಗುಬೈ ಅಬತಾಲುಗು ದಗು ತುಂಗುವ ಕಲವಾಗು ಲಬುಸುರ ತು ಇತರ ಅಬತಿ ಲರಿಯ ಗು ಅಂಹೆಲಿ ಲಿಗಿಯ ತು
1: ಮನುಫು ದದಬಾ ಮರಿಯ ಫ್ಲಸೆ ಲಾದಿಬು ಬುಂಜು ಪತಗನದ ಅಬಮೆ ಬಗರದು ಅಬೈ ರಾಹು ಅಬಮೆ ಬಿಚ್ಚುಗು ಹೆಸುಸುಲುವಾಗು ವೈರಿಗು ಬೈ ಲಿರ ಬುಂಜು ಲೆ ಇಂಜು ಬೈ ಲುಬ ಲಗುವ ರುನಿಯು ಅನಿ ಲರುವೆ ಗಿದು ಬೈ ಒಬ್ಬರೆ ಮೆ ಬುಂಜು ಲಿದ ಲುಬರ ಲರುವೆ ಹ ದವಿದಿ ಲೆ ಲಗುಚ ಲಗುಮದಿರು ಬೈ ಇಸ್ರಾಯೇಲ್ ಲು ಸುಂದ ಅನಿ ಮಗುಮಚ್ಚ ದಿ ಬೈ ಲರುವೆ ಹ
0: ಅಬತಿ ತರಿಯ ಗು ಮರಿಯ ಲು ಆಂಹೆಲಿ ಲಿಗಿಯ
4: ಇದಲು ಬೈ ಎಲ್ಲ ಸುಸರೆ ದುಃಖಾತೆ ಇಲ್ಲ ಮಾಮರಿ ಗೀದಿನಗು
0: ಅಬತಿ ಲರಿಯ ಗು ಆಂಹೆಲಿ ಲಿಗಿಯ ತು
1: ಯಾದಿ ಪಸಿಫಿರಿ ಸಾಂದು ಬುವಾಗು ಅಬಮೆ ಲೋಬರ ಉನಿ ಬುಲ್ಬಾಪ ಪುಂಗುಲೆ ಇಲಿಯು ಉತ್ಮಾಬೆ ಲಿಗಿಯ ಸಾಂದು ಬೈ ಲುಬೈ ಇರಹಲೆ ಲುಬೈ ಪಗದುದಿನಿ ನಿರಂ ಪುಂಗು ಲುಬ ಲಗುವರು ಯಾದಿ ಬಿದು ಹೆತೊ ಇಸವೇಲೆ ದಗೈ ನಾರುಗಿ ನೌಸು ವೈಯಾರುಲ ಇತರ ಲಿಂಗ ಲುಬೈ ಪಿ ತೊಮೆ ಹವಗುವು ಹರಿಯ ಲೋಗು ಸಿಯಲ ತಗರಿದು ಅನಿ ಹೈ ಸಿಸಿ ಹಾತಿ ದಗೈ ರೈತ್ವಾಗು ಲದುಗ ಉವತು ನಿ ಕಾತನಾಸರು ಬುಂಗಿ
0: ಅಬಾತಿ ತನಿಯಗು ಮರಿಯ
4: ಲಿದಾಮು ನಬುರೆ ಮೆ ಬುಂಗಿ ನುಗುಯಿ ಅದಗ ಲೈಲೆ ಬನಿಯಗು ಬೈ ನಾವು
0: ಲಾರಿಗೆ ಅಬ ಲಿದಿ ಆಂಹೆಲಿ ಲಿದೊಂದಾನ್ ಲಿಗಿಯ Abatidi Maria Furese Lidon Aba Uburugu, Lela Badni no Wabiburi Wubu Hudea, Abatabeluru Lubion Sakariasi, Abatabusuru tu Isabeli. Dan letagambu bali Isabeli Tabusurun, Abalahingi Chutiro Turagirugu, Abaliabi Sifiri Sandu Tuago, Abatariego Lo Umalali Hereti.
3: Binila di Bubungi Sugu Hausun Hinyari, Binila Liginye Irahile Bidamboy. Katanya dina lutia bin lugu chuna bure mebisidana. Lau nagambu ni babusuru abalahi gichagun nira unuraga irugu lau ugundani. Fulesi watibu bugu yale afinya rubay luagu lagunfuli rubala kata ile larinya gube wabure mebu.
0: Abatitania gu Maria.
4: Rutu nuwani weiri gunilo na bure me. Gunda watugia na nigilida bungi ule na salbara gile. Lugundu gudeme habu hali nu, nugu ya leli damu. Umagi ya guwele, harinya gubasungirige lwa gufulese iwadi nama. Nadiga diga alibungi yu, le sunti gabafu, kata iweina muburiti nida, sandu tiliri. Anisu anda gudeme habu beila honha inebe habu banyalu. Adiga lionwe buburi kata ilau lubafu. Adiga liluni kata hama habarugu banya hongu. Gidala anyaha gabafu banyalida ge hawairigu. Abala diga niyaha unabugu banyalu wairigu hama. Habu galama banya, buinga dalumuti ya lau ilagu. Ahinti harisi banya, michu tinikata hon. Idra galumuti ya Israeli na halu buengu. Lularufudu ni lugude mehabu. Kemi halidara duhama wagishagu. Avramu lumahon laduga wagu lusundang.
0: Abaterederu Maria keiburi uru wa hati nyi, larige abatagiri budu habiyo. Abalagufli rudan lutagarudun Isabeli, Abatagare du aba wuguri irahu. Dan leha gambu bali tu besi nagu hamati duhanyu luagu lubui du kate ilela digu bai bungi yutun. Aba hagunda ragu uwara tuma luagu lividu veyu abaleresi biruni seini tuagu loustarun buseti nyebeti hichugu sakariasi luagu ke liri luguchin. Aba tariyagu luguchun.
3: Uwa baliri.
0: Aba lariyagu tun.
5: Kagie wagu. Uwati ni aba hada ge biduha yugiri tihuan.
0: Aba hali ge dene luguchi irahu la useini, kala iri labuse rubo ilichugu luagu. Aba laburi ha aba murusu mfulansu, aba laburi ha luagu, huan liri bai. Aba taweri duha nigi sungu bai la ukate ile, didameme ora ligia, aba ganyara halila ladimure ha sakariasi, aba lichugu uweri guni lubungiu, aba taweri duha nigi besinagu, La ukate ile, abalabahu da gukate ile lida sunfulasu lege yegu baihau. Sunha agambu bali, abaherederu asaminara, abahalu gudagu hamagwa harinyaga.
5: Kata ibeifunasa irahu le, ladiga arufu dolumutu bungi ulubafu lida.
0: Abalabuinchu sakariasi, leluguchi irahu ligia lausifirisandu, abalagume seru harinyaga.
2: Alawa wamei wabureme le habungi te Israelina. Ladiga nyubi heliwon wagiele lanigu ani salba ladio. Ladiga ruha liaba esefura gilei le gabafu tiwon hadage ladiga wagun David le meha lubuwe. Itralea meha frama selani bungiu hadage lanigu profeta. Lumage meha binaduda. Luagu la salba rubadi wala hawei waga niyo luma hawei sun haa yere habuma yon. Itralea gude meha bula bungiu hon wagachaku. Arufu dalei luagu mabuli edagun la lue ilidara dunle sandu bai. Anihale meha larinya gubai lu wagu si Abraham. Luagu le sefuru badiwa la hawei wagani. Lugayara bai la weseri vidunlu manufu demu. Lau uwerani derege gwenye wagie wongwa lu sundale wabagari dubai. Anibugia nisanira la nibungi ule inyu bai profeta luba bagu warunio. Ladiga barase haba uma luba waburem. Subudiga da ba mugai hon lanigu, luagu ferudu na lani hafigu, ruligia asal baruni hon. La mirigudu bai wabungi yute li leiti wawagu sielugi. La ulisi habu luma lugude mehabu. Lularugu ngadagudu hauha lidama ya luburi galuma hauha lidama ya lamunya le lani na oweni. Luma lu laduo dehani waibugu lidon uma le lani na darangile.
0: Awairi daina ligia irahu ligia, awairi daina ligia ginye lida sifiri. Abalagano lida fulasu magaire wati, dari lumon veyu le larufu da gubai lungu wa hon Israelina.
6: San Lucas, capítulo 2.
0: Li don bugadan ligia abalariengo urui Augusto, lu habure du sun grigia halabuge banya luguma di urui Romana, furumi meha la dugunu wakate le, dan meha le sireniu la aguma di abai Siria, sunti grigia mosuhi di hageira luni la habure dua. Lige la furiduba i Jose Nazareth gine, lobo wagugine Galilea, aba lidi lobo wagu hodea li don fulasu le giri bai Belen, le nyi lubai laguru hoa Davidi, ke ile la diga wagu lubai Davidi Jose. Aba lidi Belen, lu laburu dun, uwera tuma Maria, to gadara du boluma lu hamari du, ani dagei nanyo. Dan le anyaha la nyi Belen, aba la chiliri dan lu tagura ha Maria, aba tagaru du ni tigira manyi, aba toburu guni tida lagei, aba tarono gudani nyi lida flasu le, hege gule ibinya nigu, la diga uwa tila ubaru hun tida haba chulu du gutinya. Arabu bongu di loi Belen, nyenu onigiru tinya mudun, bola ruga ho, oniginiya halugani mudun. So dini aba la saliragu, aba lani wabure me bongi u angheli, sielu gien hon, aba la rungo gadagudun, Lueri gu bungi wau, aba hanufu de dagun, aba larinya gu angheli ligia hon.
1: Manufu de dahuma, la duga anihe uganu buiti na nugu hon, lepo na basarabu muda ni hon su grigi. Luago agro hoa de la aba salba la gule hon unye, la deira David, Kristu le hapureme. Kei lisegi ni le larinya gu hon, atari rubai rahu ligia uburo gotida lage, ron lida haiku de la ibia ni.
0: Ida ora ligia, aba hasaliragu saragu angheligu luruga bufurumeti angheli, aba hichugu uwerigu nilu bongiu harinyaga.
7: Weni nilu bongiu ida liwa misiana, da angelu muwaru hata grigi ha ibini bali ukulese.
0: Dantile hagiri budubai angheligu harigun sielu, aba harinyagu honiri mudun hamagwa.
8: Kemu mbeleng, arihe ikati le susre dubai, le wagu bila subudira gudda wa burme bongi uvon.
0: Aba hodi fresha goina, aba hadariru no Maria luma Jose, luma irahu, ron li da hega gle ibinya nigu. Dan le harihi bali irahu ligia, aba habauda gunile arinya gubai hon lubugri. Sunti ha agambu balinya, weri tu hanigi lau le harinya gubai honiri mudun. Ahenti Maria, areida nyuntiali sun kate le tida tanigi. Samina tuguya lubugri, aba ti hagiri budu honiri mudun, aremu heina luma ichigaina uwerigu ni lubungiu luagu sunle hagambu bai luma le harihi bai la diga la suseredu itara kei larinya waguni wa hon.
9: Luagu lividu veyu, aba le resibiru ni seini tuagu lousteru, aba lichugun Jesusu luagu idi memele liridu bai angeli tu Maria lubarege tadaga inadun.
0: Dan le lagufu lirubai lidani harumadu lagubrigu Jesusu segun liluru du Muisesi, aba hanugani irahu ligia uburugu Jerusalem luhanua diruni lubungiu. Hadugu bali lira, la duga larinya hanyane tida liliru dubungiu.
1: Sun wagiri irahu le, igira manuwa diruba luwabureme.
0: Aba lubaiti hodi adagara gdei le wagubai larinya ga liliru dubungiu, biyan wagugwa o biyan la harahin uhu. Lida meha dan ligia, nyi meha aba wagiri Jerusalem giri tisemeon. Wagiri ligia, aba wagiri richati ani gudeme habuti, weriti ledere geregu lungu lubungiu, ani agura balumuti liabi hesefuru Israelina, nyingi nsifiri sandu luma Simeon, ani arufuda lali lun, luagu mwwe bela marihi galei Kristu le lubai luna hani wabure mebungiu, aba ladunde hani sifiri sandu wagiri ligia, lulidi templu rugun, danti le hodi bai lagubrigu Jesusu, lau templu rugun, lula rufu dun, aba loyo hani Simeon, aba lichu gwa tenkiru ni lubungiu, arinya gina ligia.
10: Nabureme, gayara halibigiru ni na lu nowe lau darangilu, au le bubuin. Adiga gumfuli bali le furama se bubuin nu, ariha nali wa salbara gile lau nagu. Asalbara gile le bona habay hon sungrigia. Itara luba kaisi aba lampu lula rufu dune inari ni hon ha mama banyahuriyu. Ruli geme uweri guni hon Israeli na habu mutuni.
0: Abata weri du lanigi Jose, tausun Maria, laulera lenya gubai Simeon luagu irahu le. Abati labini runia Simeon abalarinya gutu Maria tolugu chu Jesusu.
10: Irahu le, lebu na beashugera guni hon saragu Israeli na. lebuna bagin asal baruni hon hibiri itara luba kaisi aba seni le lumba gibe hama mahati heresi biruni itara luba la subu diruni wa le larita gubaikada aba tida lanigi luagu kristu ani itara luba sunkate ile bukei aba efento ashorutu tuagu buwani
9: ninyoginye aba wuri profeta giri tu ana wuri tuguye lireu penuli hadagin la duga wagu aseru weyaru wuri tuguya ani nibure giru meha tamari dubai sedini irumu tau luma tumari abalonwe gweto gadiri ven gadiri irumu tau mafri dutu templu ruginye abatere deru nye eseribi dalu bongiu ari ebuve yogu ayunara luma afuri dalu abati abi ana lida meme ora ligia abate tengiru ni bongiu luagu hesusu adimure hina tuguya luagu hunsunha agura babali la salbaru Jerusalem. Larige ha gufliru la usun le larinya gubeliluru du bongiu, abatagiri budu Maria, Jose, luma Jesusu, Galileon lidon hageira le giribe Nazaretu. Aweri deina ligia irahu le, ere deina ligia, abunchi ina ligia lau lichu au, anibinilu mutibongiu saragu. Saga irumu hodi la gubrigu Jesusu uburugu Jerusalem, luba lufedun luvejuri asefuruni. Dan le lagun fliru bai Jesusu dusu irumu, aba hodi sungu bai Jerusalem ke le hagaburi li da fedu ligia. Dan ti le hagiri budu bai larigien, lagumuchu fedu, aba le rederu Jesusu Jerusalem ibidin yohun lagubrigu. Harita guyebe luagu anite la hada grigi ha harig banya, italin hadug aba veyu eibuguni, dan le halu habali hada hadunhenyu lumahama hasubu diragun, madari homuti, abati hagiri budu uburugu Jerusalem aluohe. Uruoveyu loegia ligie hadeiru ni templu rugun, nyun hada arufu da hatinya liluru du Moisesi, agamba hanya luma ali dogwanya. Sunti ha agambu bali, weri ti hanigi luagu lichu lau, luma luagu burilona bagule. Dan le harihi bali laguburigun, abata weri du hanigi aba tarinya gulugu chulun.
4: Kame sabaduge kata inlewo unirag. Lugia luma buguchi walu hanyadi buti alau idiheri.
9: Abati larinye gu Jesusu hon.
11: Kagi ya wogu halo hon. Ibidi ya tisa hon. Luagu lunti lana teni lulu kata ile lani nuguji.
9: Wati gumfaranda hamani le larinye gu boy hon. Abati lagiri budu hama nasaredu. Abala sigiru lau meme lagamba di ho. Abati biritareidu ni lugu chusun kata ile tida atanigi. Aniha meme ti Jesusu aweri deina dandu lida lugubu keisi lida saminan. Ani richati dandu ligibge bongiu kei hagibge gurigia.
6: San Lucas, capítulo 3.
9: Lida likensi lirumu dere laguma di ativeriu, ponsi pilatu meha gumada bai Judea, erodesi gumada Galilea, Felipe le lamule, ligie meha gumada bai Iturea, lumatrako nitide, lisaniasi, gumada abilene. Anasi luma gaifasi, hage fadri gubain inyu tumati lida hafinye huriu, abati lichu gubungi aba uganu luhuan le lirai sakariasi, lida flasu mageira wati. Aba leibugu ni huan son fulasu lebre lubadu bai duna le Jordan. Ariengi na hungirigia, luagu lunti la hasakri ya lida ge hafigon, luferudu no ala hafigon, susere tikata ile itara keimeha labure duni profeta Isaiasi lariega.
12: Agambu wati aba umalani, agura halida fulasu mageira wati. Aranse huma uma lubaba bureme, taraku ma uma suruti luba, labuincha wagiduba, son fulasu wayaka. Sun rubu larari da vagutiba, uma brile segebe lasu da vagutiba, uma brile muara guti, luara waguagutiba, larihi bai sunu boa salvaruni, le lona ha bai bungi vono.
9: Dan le hayabi sarago grigi luhu an lula badi seruninya, abaha larinya gun hon.
13: Arasan hebe huguye le, ka arinya gubai hunka yara la hesefurun loe, lanerme bai chuni le yarafa alibai, igira humai binadi gaburi. Abagari da huma lungu gayara la larihi buidu logu sansi guwale la higaburi. Maria ga huma hita agwa, ladiga ugu abra wagi. Ladiga ninaru hao, logu gayara la ladiga buingiu, ladiga ugu abra mu lida geburi dibule. Aranse ruginye harawa, lutachugu ni titibu wewe luma ginye lilagulu. Sun idibule mabuidu tili, lachu guba. Aba me lagu dun.
9: Abati harinya gugirige hagiye lungu.
14: Kata iti lumba iwadiguni?
9: Aba larinye gu huan hon.
13: Le biyamba isimisi, lunti lichu gwa balun le uwa bu niya balun. Legei gimboi, luti la fare aguni luma le mai gimboi.
0: Nimbitinha guinha agubur hatinha licenso na gumadi, luha badi serum, abaharinha gulum.
15: Maestro, kate lube wadigani.
0: La niega huan hon.
13: Magubura huma, loge le lumbe hagubura hani.
0: Arinha gatinha guinha fio sudara gulum.
8: Agi evagi, kagi lube wadigani.
0: La niega hon.
13: Magidara huma ni kata, ni kawai, ni lau siadi, ni lau lichugun lidunu grigia le madunu. Gufuru mahuma lau hafaya iruaha.
0: Hanya hati grigia, medera gua guduha, arito goluma alug da gua hongua, ahin huan lubai kristu bai. Abalarinha gu huan hong.
13: Au, lau duna nabadi serau. Gama lumo, anite bai aban le lumbe labadi serunu, lau sifri sandu luma lau watu gemet, ligia kristu bai. Gabafu timati nuoi, dari lu madina na ni lu na faraga duni taguru ga ligeidi. Anu inharu chobuli luhaburu. Lu laruma da gudini trigu. Aba me lanua diruni lida age ife. Aba me larei duni trigu tidon lagai. Aba me lagu duni ife. Lida watu gemeti le menye guchati.
0: Lau igaburi le, lumaburi lauburi amu averi dihani lichiga huan uganu buiti hon grigia. Erera tiginye lu erodesi, le meha aguma dieboi lida dan ligia. Luago lagano tuma erodiasi tolumari Felipe le libiri. Luma luago amu bricate uribati le ladugubai. Lubarage ladugu erodasi gasu lau, adugar gulginha abacate uribati, ladoru ni huan furisurugun. Lubarage bay ladoru nu huan, dan le labadi se hebani a grigia, badise guatiguinha Jesusu. Dantile anian lubai Jesusu afuri da lubongiu, abaladaru cielo. Abalarihini walarari rusifiri sandu luago kamahamuga aba uhu abalagambuni walariengu aba umalali sielugi
12: ukuya nirudu le hisi abinu le aubi nagunda
0: kebiri darandi irumu lao Jesusu dan lagume seruba li luadi mari arita uguati luago liru la Jose Jose liru Eli ani anyaha lagucha gubanya Jose Eli Matatu Levi Meluki, Hanai, Jose, Matatiasi, Amosu, Naum, Esli, Nagai, Maatu, Matatiasi, Semei, Joseku, Oyada, Noama, Resa, Sorobabeli, Salatieli, Neri, Meluki, Adi, Kosamu, Elimadamu, Eru, Jesusu, Eliseru, Horimu, Matatu, Levi, Simeon, Judá, José, Onamu, Eliakimu, Melea, Mená, Matata, Natã, Davidi, Esse, Ovedi, Bosu, Sela, Naasson, Animadabu, Adumim, Aruni, Eruson, Faresi, Judá, Jacobo, Isaac, Aburaamu, Terá, Naoru, Serugu, Ragau, Pelego, Eberu, Selá, Cainã, Arufasado, Semu, Noé, Lameco, Matusalém, Enoco, Heredi, Maalaleli, Cainã, Enosu, Setum, Adã, Bungiu.
6: São Lucas, capítulo 4.
0: Bunho Jesus lau lubafu se firisando, abalagiri budu lobo aguguinha do na Jordã. Abalanangan isi firisandu lidon fulasu mageiro wati. Reideiti Jesusu bianven veyu lau mafia ocho goi. Maigiti nikata lida sun bianven veyu ligia. Abalasandiru aba omebu ilaman. Abatilariengu mafia lun.
16: Ahindiregu bai bongiu. Saligo agitabai debu le feime.
0: Lariga Jesusu lun.
5: Tarin harelerenu bongiu. Mamarigu batau fein habagari da gurigia. Abagari do baguinha lau hagunfliru ni do murele larinha gubai bungio.
0: Larigia bala nangani mafia Jesusu logo abavubu inyuti. Abalarufu duni sun fulasu leu boa gubai lun lida aba. Abalarinha gulun.
16: Nichi gubai sun ubafu luma sun uwei guni lebon. Ladega ibiha nali sun le. Ani gayarat nichi guni lun le unti na gusera. Ahabu lubai ti ahu durogwa nigibugin. Bani bai sun gubai.
0: Abalarinha gu Jesusu lun.
5: Disse ba noi mafia. La de gatarinha harelenero bungio. Lurugo babungio le babure me bahu drogua. Ani lurugo baguinha peserivida.
9: Larigen aba la nagani mafia uburugu Jerusalem, aba la waira gudani tablugu templu aba larinya gulung.
16: Ahin lirugu bai bungiu, chugu oba bungu yaage lunguna bung. Adiga terin halereru bungiu. Lona bai bungiu lani yanghen ligu, lunghuni giruni. Anagu bati buhaha burugu, luwe da chugera gu bugu di lagu dubu.
9: Aba larinya gu Jesus ulung.
17: Tarin haneginya lereru bungiu, Maucha guabai abure mai lebu bungi yote.
9: Tanti le madai hali mafia kabala luwe di ocho guni la diga lu Jesusu, aba legiru ni lungwa lagu atiri dan. Aba la giri budu Jesusu Galileo, bungi lau lubafo sifiri sandu, aba ti la dimure hon luagu li da son fulasu lege yegu bai lau. Arufu da ati ha ti da haligili si huriu li da kada fulasu anibui ti ha dimure hasun grige luagu. Abati lidi Jesus u Nazaredi, fulasu lenyin lubai la weirida, abala belu rutidun haligilisi huriyu, lida luweyu emera aguni, keili gaburi, abala rara mulula liha, lida leren ubungiu, abahichu guli libru profeta Isaías dun, dan leladan ubarun, abala dari ru lenyin lubai la riega itera.
18: Anihi lani bungi yusifiri sandu nuagu, ladega anua diraladne lun nichiguni uganu buiti hongu demetiu. Ona haladi na lo nama lihania ha ni diheri banyati da hanigi. Lo nafri daga dunia adarutia. Lo nichugon arihini hao marihitia. Lo nesefru ni hao seruwa bunya uribo. Lo ma lo nadimure ha luago lidani lo fule sa ibungi yu hongurigi.
9: Aba la doru no Jesusu liburu, aba lichugon ulule ida habai templurugu, aba la nyuru. Kei tihasigiru sunhani banya ariyagwe, aba la gumeseru adimure ha lariyaga.
18: Gunful heli dimuri le higi bugin ugunye.
9: Adimuri hetianti sungu boi boi du luago Jesusu. Weriti hanigi luago lu boi du buri dimuri le larinya gu boi. Halu gudago buriti hamagwa.
2: Mama sale lire Jose le.
9: Aba larinya gu Jesusu hon.
18: Subuse ti nun luago harinya gu balan nu. Surusia agari nugu wa ba bongu. Harinya gu baginye nu. Agamba di luago buri katele adika balu bai kafari na umu. Adika bai ginye ya bagaira.
9: Aba la sigiru adimure la riega.
18: Ni naren hau, luago wala ni aba profeta eresi biruwa ti buidu la gaira, shoro numuti luago anyahin la meha saragu urinya ha hilago anyaba nye umarigo hada Israel na lida meha lidani profeta Eliasi. Lida bi mahu yu la huya luago uru wa irumu dimi, aba nye la saragu ilamu fulasuru. Ani mona halumuti bungiyo, Eliasi tumo ni aba hada gen urinya hilago anya umarigo hagia, Aga nobun ya Israelu, lono hei tumo aba to aga nobun sarepta, jarafa lono uburugu sidom. Nyenye no mehe ginye sarago uga wagu tinye lepura Israeli lidan lidani profeta Eliseo. Uwati ni aba hata ginye, arida uwa wagu duti lwedi ginye na amang le Siriana.
9: Dan leha gambu bali sunha nyibu ya templu rugu kate ile, aba haganyi du sarago, aba hinyura guluha saga uni Jesusu bongu di lwai fulasu, aba hanugini laru rugu fulasu le inyi tumabai, Luha chururu ni nyegiye, aba lasigiri Jesusu hagana goginye, aba lidi. Aba ti lidi Jesusu kafara na umu, aba fulasu le lida bai Galilea, aba larufu da ahon grigia nye lida luwe yure mera guni, weriti hanigi lau ligabri larufu da ladiga lau la ubafu ladimureha. Nyenti aba wagure legili sirugu gawagu tisifiri vuribati, aba laguwa raha itara.
19: Higira bawa, tame sabe mestera wamo. Jesus Nazaretna, ni habesa adri shabawa. Subudi numutim, ani subudi numutim la ubukuya la lirao bui pungyu le sandu bui.
9: Abaladenha Jesus ulusifiri guribati, ligia, abalarinya gulun.
8: Maniba, furibalida agya uguri le.
9: Abati lahuchuruni sifiri guribati ligia uguri ligia, muwarugun hagebuge sungu bui. Abalafuridu lida agya mabule seruga lei. Abata weridu hanigi sungu bui, abaharinya gunhama agwa.
2: Kabri sa dimure ile, adimure tu wagri ile, lau gumadi ilumo bafu hon sifirigu, wari batia, aba hafridun.
9: Adimure hoa ti buidu luago Jesusu li da sum fulasu. Aba ti lafridu Jesusu ti dage haligili si huriyu, aba lidi lubion Simon. Sandi yon ti lime di Simon, tabiru hanya, aba hajumano gulu Jesusu lu lareida guagadunu, aba lelu muchu Jesusu tuagu, aba laden halu abiru, aba lagidaru abiru utoi li da meme ora ligia, Aba tasarun aba tagumesiru eseri bidahon. Sunhagama banye sandi tinye habiye, aba hanagini ya lu Jesusu dan le lali duveyu lularei da guagadinya. aba lichugu ni luha bu hawagu kala aba hada gen, aba larai dago furume gwari gisandi le hawagu ti, saragu hanya genye hao waitia hasagar wo sifiri uribatia, aba bari haguwa ragun itara.
19: Bugu ya lira bai bungi.
9: Aba ladenha Jesusu hon sifiri uribatia hagaya, migiru lumutia luha dimureha, ladega subodi hamani luagu ligie la Kristu bai. Dan le laruga du bai, aba lafri du Jesusu bongu di loi uburugu lidong aba fulasu mageira wati. Aba halu hani grigia, aba hachilu lenyin lubai, busete be herederuni loi lidi, aba larinya guhon.
18: Kasu gien nishi guni uganu le lagu ti laruwe ha bongio hon lila na libiri fulas, ladiga lon lira non na hawa.
9: Itara linya lidi, apurichi heina tida buri haligili si huriu Galilea.
6: San Lucas, capítulo 5.
9: Logaba veyu, Yin Jesus lara laguna legire bei Genesaretu, abatiha yabi saragu gerigia dari luhamur dogoni, adiga buseha maha gambu lerenu bungiu. Abalarihi Jesus bian uguna imala tu beyabu, dariguanya eseni hetienti dage, hachiba hayon heseni, abaladinu Jesus tidon abatidage uguni tuguya, tolugune bon Simon, abalarinha gulun, lula dise du murusu luei larubeya, abatila nyunu Jesus tida uguni, aba lagume seru arufu da hon grigia nyingi. Dan le lasu rubai la dimureha, aba larinya gulu Simon.
18: Hei ba meme anagu, aba me haguru no hiseni nyingi.
9: Larinya ga Simon lu.
17: Maestro, na daga me hadi wa sunariye ba, eni manyungu ti wa nikata, kama lumo unke buguye lube ya riengu bali, wagura.
9: Aba haguru, dan le hinyoro gubano seni, nye no sarago udiru tida, dariye belu taheri dagun. Aba tiha digi seini hon hibiriha tida banyeto aba uguni, luhayabi idara guanya, aba hayabi aba habuncha gudunu biangubay uguni, dariye beluta dibiragun. Dan lelarihi bali Simon Fedru kata ile, aba lahu duragun ligibuge Jesusu aba larinya gulun.
17: Dise banwai, nabureme, ladiga aba vugiri gafigo tiyaw.
9: Larinya gubali Simon lira, ladiga taweri du lanigi hausunha uwara banyeluma, lagu anyuguni le hadigabay. Weritigien la nigi Santiago, luma Juan, halirahin sebe deu, haluma banya Simon, abalarinya gu Jesusu lu Simon.
18: Manuhu de daba, luma gekweto, gurigi hanyame badiyaha.
9: Larigeti hatiru, abahigiru nisun katei, abahodi luma Jesus. Logaba veju, lidanyin abafulasu Jesusu, lenyin lubay abawaguri, gawagu ti lepura. Dan lelarihi bali waguri ligia Jesusu. Aba lahu duragun dariru ladagaru lerebe muwargun aba la yumunogulun itere.
15: Nabureme, gayara ti barei dagwagetna ahabu busen.
9: Aba la guru ni Jesusu lau luhabu aba larinya gulun.
18: Busen tina, arei dagwaba.
9: Kei larinya gu itara, aba la gidaru lepura loi wugiri ligia, aba ti larinya gu Jesusu lun, luma bahuda gulani kate ile nika un, larinya galun.
18: Nyuduri guba aruta kwa bungwa lu fadiri, rubime idewe se leo wago belarinya galiluru do Moisesi luago barumadu, arika hamamu geigurigia luago arita wadi bula.
9: Eibu dan, eibu laburu choguntima luago Jesusu, saragu hanya gerige onder gutinya luhagambuni luma lula reida guaga dini hasandi, abati lidi Jesusu lenyi lumuti uwa hama gerigia lula furi idu lubungiu. Logaba veyu, Nyin Jesusu arufu daha, nyin enuti fariseugu, ama arufu daha ti liluru du Moisesi, nyimbitin lidage lirahi nyumburi fulasu, lelani Galilea, Judea, luma Jerusalem. Ani hati lubafu bongiu, arihu olago Jesusu, la olareida guaga dini esanditia, abatiha yabi fiu wagurinha, bareina aba waguri, derega da guale ti daba ubarari, aluga ti hebela gudini, lenyin lubai Jesusu, lularihini. Gamalumun, Madari tiin haliege belahe belura, ladiga kibe grigia, abati hawariru tabu lugu muna, abahagidaru munusu loige tabu lugu muna, loige lenyin lubai Jesusu, abahareira gudini sanditi, tida lubarari ligibu gion. Dan le larihi bali Jesusu, afinya nileha wagubai, abalarinya gulu sanditi ligia.
18: Nirau, ferud na wali bifigon.
9: Abati larinya gu arufu dati liluru du Moisesi, ama fariseu gu hongu warugu,
13: Kata isa grigye le menebe na habubo ilu bungi lo ligaburi la dimure ha? Uwa ti amu gayara ti ferudu na lafigo loe dige bungi.
9: Subudi lumuti Jesusu kala hasami na bai abalarinya guhon.
18: kasa wagu hasami na reitera. Kati mamene kubi larinya wagu. Ferud na walbi figo o di saraba baibuga. Narugu taliti hun lagu gayara la ferud na figo. Aule wuguri garo warugati.
9: Abati larinya gulun le sandi boy.
18: Saraba, barubun pubare, baiba bubiyon.
9: Lida ora ligia, abalasa rusandi ti ligia, hagibugien, abalabudun lulubare li tobuga idabun larunra, abalidi lubiyon, adimure heina lagu luweri gubungiu. Abata weri du hanigi sungu boy, abahadimure lagu luweri gubungiu, abaharinya gun, lautuweni anigi.
14: Ariha adiwakate weri guti ugunye.
9: Larige kate ile, aba lafri du Jesus ulida ge flasu ligia, aba larihi aba agubra ti licensu gumadi, giriti levi. Nyuli lida lubara, lenyi luboi lagubura ha, aba larinya gu Jesus ulum.
18: Falabana, keimo numa keisi nani disipulu.
9: Aba ti Lazaru levi, aba ligiru isun kate ile lani na binade libagari, aba lidi luma Jesusu keisi lani disipulu, luma ge ora ligia. Larige aba la dugu levi aba omia bufedu lu Jesusu lubie, ninya nuti saragu agubura tinya lisensu na gumadi, hamai amu grigia nyun lagu dabula, hama. Aba hagume seru fariseugu, hama arufu datinya liluru du Moisesi, adimun helagu Jesusu, hama lani disipulu, aba harinye guhom.
10: Kasa wagu heigi be hama agubura tinya lisensu na gumadi luma hama amu gafigo tinya.
9: Larinya ga Jesusu hom.
18: Hama gadie banya, Memegi ruti surusia. Hasandi banya agia megi banya surusia. Mama lubiti niabia alu hagrigia rishagwati. Niabia alu hanyahaga figu banya luhasakri habala.
9: Abati harinya gulu Jesusu.
5: Kasa wagu hayuna lalani guhuang hama fariseu. Afure idahagia saragu lubungi. Ahembani gu disipulu houtinyo gura hagia suanda.
9: Abalarinya gu Jesusu hon.
18: Kayara tifunagia. Hayuna ragudunia gurike ha hamisira ha lidon aba maria isu anihala adari hamanyen. La chiluru badan lun lidin adari, aba meti hayuna ron.
9: Dutiginye Jesusu aba hempulu hon laniaga.
18: Uwati ibuguti murusu gamisa tuegen aba dunigu iseri ti lun lafadaron aba dunigu nyuluharu tau. Ahi ladiga itara, tagaderi bon to iseri bon, ani merede bonginye murusu gamisa iseri tuguya buidu tuagu dogo nyuluharu tuguya. Mijugun tiginya diwen iseri lidon guero binadhali. Ahi adiguwa itara, taheri dagubay diwen iseri guero binadhali. Feri di meti diwen, feri di me guero. Lige lunti lubay tijugun diwen iseri tidon guero iseri. Itara luba le serivi don guero serivi me diwen. Uwa tiginya atu ti diwen, to binadu lun labuse ruba la to iseri lariginya. Larinya guba, buiti matu to binadu.
6: San Lucas capítulo 6.
9: Logaba veyu de lueyu remera guni, ibugina linya Jesusu, labad na gonadu, hamalani disipulugu, atu heina hagia disipulugu trigu, aba hefer heni, lau hahabu, aba hegini lila, aba tiharinya guhada ge fariseu guhon.
5: Kasa uagu hadiga wadagon le maulu muti ladigu lida lueyu remera guni?
9: Larinya ga Jesusu hon.
18: Maliha gidu san luagu le ladigu bay Davidu luagu abadan, dan le lalama chubay hausun hauwaru banyan luma, aba lebelu nu tidon luma bongiyo, aba la nungu titagin fen toh sagrew bong, hau ligia titagin, ru ligia hon hauwaru banyan luma, lausun fadiri guriginya nu laye be luma banyan heigin titagin fen tuguya.
9: Ariye ga tiginye hon?
18: Gabafutina, au le uguri garuwaru guti, ibini luagu luwe yuri emera goni.
9: Lidan yaba veyu, Le emera guagle, aba le beluru Jesusu tidon haligili si huriyu, aba lagumeseru arufuda, nyiin aba waguri hilali luha bule lonwere. Anyahati arufuda atien liluru du Moisesi hama fariseugu, aria hi Jesusu, ahin lagara ni haba luboy lu, didaluweyu remera guni, luha dari luliduru, subudi lumuti Jesusu kala harita guboy, aba larinya gu lu waguri le hilali bay uhabu.
18: Saraba, lara maba wagibu ginya.
9: Aba Lazaru, Aba lararamu, aba tilarinya gu Jesusu hon hibiri.
18: Nalgu dadun luagu abakate. Kaga yarabi ladugun lida luweyre emera guni. Buiti odi uribati. La salbarunyo ibagari odi lagidaron.
9: Aba tilarinya guniye Jesusu sunha geegu boyen lahu. Aba larinya gu lu ugiri ligia.
18: Tuleba ibuhabu.
9: Aba latu leruni, aba laregdagun. Ha hibiri, aba hagayin du saragu. Aba hagumeseru alugidago hamagwa.
0: e da luba la ganhara la hagumu julau Jesus. E da dan ligia, a bali di Jesus o logo aba vubu a furi da lubungiu, dan le laruga do boi, aba lagua do hon lani discípulo, aba la nua da adulso, hada geha uma yan lagua apostologo, a nha hiribai, Simon le meme Fedoru, Andresi le la mule Simon, Santiago luma Juan, Felipe luma Bartolomé, Mateu luma Tomasi, Santiago le little Elufeu, Simon le afagu bei lu hawanseru huriu, Judas le la mule Santiago, luma Judas Iscariote le aluguru bali Jesus. Abalarari lu Jesusu hau luege ubu, abalarederu gu hau di daba fulasu wasati, nyinye nuginye sarago grigia, nyimbitien lobo wagie Judea, Jerusalem, luma laru ruguginye Tiro, luma Sidon. Sun grigia ha, hayabien luha gambu ni lapurishi a Jesusu, luma lula rei da guaga de ni hasandi, haburi a sufri rubanya hau sifri uribatia, a rei da guatia ginye, alugatia sun grigia haguru luago Jesusu, la diga a rei da guaga da lumutia sungu bailau lubafu. Abati larihi Jesusu hawagu lani discípulo, abalarinha guhon.
18: Pulese watu hugi ale gudema bay, la diga hani ale laruin habongiu. Pulese watu hugi ale afagu bay ilama ugueto, la diga hakimu le duba. Pulese watu hugi ale ayahu bay gueto, la diga hehera haba. Pulese watu dale yere guma hongurige nuigi, dale habuga gunu hawariwa, dale hanaba gunu, dale hanugni hiri kei nikata, kei uribati nuigi aule uguri garo urguti. Gunda huma sarago, buin huma lau gunda ni lida weyu ligia. La diga hibihu ba aba omebu afayiri waho sielo. Itara meme linyame ha diga hagucha go gurike ha hon profeta go. Hugiabu gu hugia le risi bay. La diga hibihe huma li sun ugunda ni le lumbe I hibihini. Hugiabu gu hugia ha kimule banya. La diga halama chuba. Hugiabu gu hugia ha aher ha banya gwento. La diga hayahu ha balau iruni. Hugiabu gu hugia dan le hadimur ha sun gurige buidu huago. Itara linyame ha hadimur ha gucha go buidu hawago profeta go jieti. Ani hana enenu hon hugi ele agambu balina. Hinsi hama haga ni hon, adiga hama buiti hon ha yere he bubanya hon. Bini humanya ha inyare gutun. Afrida hugi ame hawago anabu gutun. Ahi nyagayu ha ama gurige luago aba loba bigibu. Ruba igin ele aba loba lon. Le anugitu babite boi, ruba ungin ebisimisi lon. Furime warig le amuri hatibuma, ruba lon. Le anugitu bumege, maluga boi luma. Le kate ele babuse rubi la dugu bun, liga la badiga hon amu. Ahin hari gunya nulubai, insi ha bubanya hong, insi da hong, ka buiti hadaga bai lau lira, la daga ibi ni gafiga utia, itra linyagi hadaga. O ahun la adaga buiti hongruga ha adaga banya buiti hong, ka buiti hadaga bai lau lira, la daga itra linyagi hadaga gafiga utia. Ahun afure dehe hong ha wagu banya harita go lau hibihu bala hama gien, ka buiti hadaga bai lau lira. Afure dehe tinya ginya gafiga utia hama goa, agura banyo hagaya herese biru murusun roya laun. Ahin ti huguya, lunti hinsi hama haga ni hon, adiga huguya me buiti, afurite huguya me, magora bahanga ni kata levenyo go. Itara luba wire la hafairu waha luma ge bungi le inyo go bay, ani lirahin yu badungi le tima ati mati. La diga ligia, fulesi hebuti ginye hon ha metengi re dibanya luma hon ha uriba banya. Gudeme habu huma, ke gudemu habu la hugu chi bungi yo. Michi ga huma hadunro amu, michi gunwa lamu ga ginye hidunro. Masia diha huma, masia diruwa humamuga ginye, ferudna huma, ferudna wa humamuga, ruhuma, rulamuga ginye hon, lichigu babungi yusarago hon, laduga bahon kaigu berigu haduga hon amu.
0: Rulumuti Jesusu hempulu le hon.
18: Gayara tifunagi ladunte haba marihinti aba marihinti liladi. Mahegua duba biangu bai lidon aba meme huyu, uwa tini aba disipulu weirigu tilwe lu maestro. Ibi ni ahin lagumuja laturia ha, itara rugu bai kei lu maestro. Idalinya gayara buban le lera ra ifi le lida bai lagu bibri ariha, ani masandi bumuti durusu le lida bai bago. Idalinya gayara lubai barinya gong lo bibri, sagane I lera ra ifi le baguru gu bai, ani masandi bumuti durusu le baguru gu bai. Biangu wa tigibu hugia le, sagabai durusu le baguru gu bai furumi, gayara lamu ga barihi ni lera ra ifi le laguru bai bibri buidu lo basagaruni. Uwa titidi buwewe buiti lunguriba lalini. Uwa tiginya tidibu wewe uribati lubuidu la lin. Sun tidibu wewe subudi wati luagu lin. Matu houtu igu luigin hiyu ni baybe tuwege guribi yu. Gurigi le buidu bai kate buiti la rinyagu bai laduga kate la buiti titambe la nigi. Gurigi le uriba bai kati uriba ti larinya ku bai ladiga kati la uriba ti tita bai lanigi. Ladiga lagu legi bebe tita banigi la yanu habiyuma. Kasa uwagu harinya ka luwagu au la habure me bai animadugu humuti lenu bai bai. Narinya gali hon idalinya la le nyubu bai nuo ane adiga li lenu bai bai. Itra linya ke yama uugiri le abu na ku bai muna. Achi hati hulili furumie aba labunu ni wagabu lida dubu derebu guti. Dale linyuru baiduna aba liyabi fuludu lau ere itu wago muna tuguye. Sinyalu muti ahingisha ladiga luwagu nyula ebu derebu guti. Ahinti ele agau bubalina ani madunga lumuti le nubaybay. Itra linya ke yaba ugiri le abun maru ruba ligibwa gusagon ma wago buriga dati le linyuru baiduna aba liyabi fuludu lau ere itu wago. Aba teigwa dun aba tagoni chagun son sui nagubay.
6: San Lucas, capítulo 7.
0: La surubay la dimure a Jesús hongrigia, aba lidi kafaru na umu, nyeyen aba ofisi Roma na nyeye, lau aba lumusu, weiri tilisye lu, sandi imusu ligia, jarafa li lulowe. Dane lagambu bay ofisi ligia luago Jesusu, aba lona hafiu hada ge wugiri ya weiri gutinya, ida hafinye huriyu, luhayumono gu lu Jesusu lu lidi arigda guagde ilumusu. Aba houdi lumun Jesusu, aba hagume seru ayumuna golu tausung hanigi harinya galu
2: gaduna ti lu bidra guni ofisile ladiga hinsi ti walu ani ligia guana rugu abu na guag de baru wali gelisi
0: aba ti lidi Jesus uhama dan leja rafa li tu luba ofisi ligia aba lona ha ofisi ligia hada gelu manda gu harinya ga lu Jesus
18: na pureme madrin na lu bebelu runubio ligia miti nu bai alu ga bunungu rugu bai dimurei aba melarei da gunumusu. Ladiga au ginye labu enyad na gumahadi inyo timati. Ani anyahi ginye sudara labu ginye na gumadiha. Dale narien gulu aba hada ege lulidi nyuduts. Dale narien gulu le aba liabi nyibuiti. Dale narien gulu numusu lu ladigi ufurme gwerig katei adiga lumuts.
0: Dale lagambu bali Jesusu katei le, weriti la nigi lau ugiri ligia, aba larihi hawagu grigi hafala rubali aba larien guhon.
18: Ni naruhau, ni ibi ni hada Israel na madari gidi na finye ni weiri ti keila finye uguri le.
0: Danti le hachilir bai uguri ya ha, nyindu bai oge Jesusu lari gong lubion ofisi aregda gwali lumosu. Lari ge kate le, aba lidi Jesusu lidon aba uburu ugiri ti na in. Uwere ni hama lani disipulu, luma hama saragu girigia. Dan le lachilir bai jerafa lulu benari uburu guligia. Aba larihi hodi abu na ha, aba hilali le ligieru gutitira uluguchun, to hilaru umari. Saragu hanya lila na fulasu, nyundu abu na hatuma, dan le larihi baru wabure me Jesusu, aba tagude me dagu lun, aba larihi gutun.
18: Mayahu wahaba.
0: Aba layara fadun, aba laguru nugahun, aba harara muguha nugibali, aba larihi gulun hilali.
18: Irahu, buna rinye ga saraba.
0: Aba ti lasaru, lebuga hilali bai abalagume seru adimune ha abaladere geruni Jesusu tu luguchun dan lehari bali grige katile abahanuf de dagun abahagume seru ichiga uweri guni lubungiu aniye gina
20: chilugu aba profeta wairi guti wagana gwon
0: aniye gatinya ginye
21: nyumbi he bungi uidere gwa wogiye lelu mutuni
0: abalagan buni wakate ile la dugube Jesusu lida sun hudeya luma geyego lo Agamba ti Juan lagu sun kate ile, abagda gohumuti lani gulun. Aba ti laguwa runhon biyama hadagien, aba louna hania alig de wabure me Jesusu, ahin ligye lubay Kristu bay, le lubay liyabi, o ahin la, hagura bahaba lubay amu. Dan le hachili lubay, le nyin lubay Jesusu, aba hajara fadu aba harinya gulun.
22: Louna he diwa Juan le abadi seha bay, alig da bu ahin bugye lubay Kristu bay, le lubay liyabi, o ahi lulu bai wagura buamu.
0: Dida meme ora ligia, areida guaga dati Jesusu saragu grigia, dida ge hasandi, luma hasufirirun, luma hada ge sifirigu uribatia, ariha gada ligia ginye saragu marihitia, aba lubai ti lania gu hon.
18: Eiba, hariya ga imele harihu bai luma le hagabu bai lun huang, abahu da wame lun luago ariha ya la marihitia, eibu ga ya la maibu gutinya, arida guan ya la lautia lepura, agamba ya la, Amagambo nya habanya, agu jukwanya la hilanya, luma luagu lichigun uganu luagu tia salbaru ni hongu demeti. Uleste watiginya gurigye le meferi dirubali lafinya nuagu.
0: Larige hodi, habu galuna habanya huan, aba lagume seru Jesusu adimune ha luagu Juan hongrigia la niega.
18: Kasa hindi bayari halida fulasu magaira wati, aba sa maburu le lahi ha garabali. Ahi mama lubay itara linya, kati hindi bayari ha, aba uguri tau daugwa wenda guto. Subuti humuti luagu hala wenda gubanya adorago, agana wahagi ya buido, tida yanula haba uruwego. Lina linaru kate, kahidi bayari ha, aba sa profeta, aha, inaruni, ani aba wiri guti sugula u profeta. Juan, lagi ona gale le wau beitarinya gale reno bungiyo. Nona hanyo nona gale bubaragi, lo laransi ani uma buba. Kainarinya guni hon, uwa gali profeta wiri guti luay Juan hada songurige. Ani lau son lira, wiri guti mati le una buti ma bai lida la ruwe ha bungiyo sugulao.
0: Dan le hagan bubali songurigia, hamaha agubara bali lisensu nagumadi, kata ile, abaharinya gun, lo agurricha la bungiyo, la ularinya guli yumu luge Juan, Lagu lunti la, Hasan siruni ligabri houserun, grigi haguya, resibi hamali meha, labadi seha Juan, ahen tihibe age fariseugu, hama arufda tien liluru du muisesi, mahatien meha, lulabadi serunia Juan, animeresibiru hamuti, le labu serubi bungi uladugu, lagu hafulese. Aba larinya gu Jesusu.
18: Italiansa hagabri grigi halani natale, kasa le negabe. Itra hanya kei irahanya ha nyuru banya parikaru kwa ahurera. Aba haguwa raha hama kwa. Inya hatiwa fitu hon, mabina hatu. Eremu hatiwa uremu hiri tu hon, animayahu wa hatu. Lazga nyumbi iti Juan lea badise ya bayi, lea meha meigi bayi feng, matun ligia diweng, ania gatun luagu kwa wagu la sifiri uribati. Lari ginya, aba niyabi ya ule uguri garo uwergati. Le egi bayi anigura ligia, ania ga luagu gaigati na, kata dinuguya, Ani luagu hama dalaga fiku tinya hama agube hatinya lisensi na gumadi au. Gamalumo, ashubanya au, subuti hamuti luagu buidu na lela digu buibungi lau lichu lau.
0: Aba la misura hani, aba hadage fariseu gu Jesusu, lulidi eiga lubie, aba lidi Jesusu lubie fariseu ligia, aba la nyuru eiga luagu lidabula. Ninyunti aba uri, gafigo tulida uguru guligia, Dan leta gambu boi luagu lidi Jesusu eiga lubie fariseu ligia. Aba tidi, lo aba lage ibinye hemeti, aba tarara mulanaga ge Jesusu, lo igien lugudi, aba ta dedirga duni lugudi lau taguira, anuha ayahuha, anuha araga hei lau tiduburi. Anuha achuhi lugudi, aba teseruni ibinye luagu, dan le larihi bali fariseu le, amisura bali Jesusu kate le, lania galungu orugu,
1: Lu hamuga inari ni lalo agu profeta lau ugri le, la subudri yin hamuga kala tiweri wuri to aguru bo luago, lagu aba la gafigo.
0: Abati laniyegu Jesusu lu fariseu ligia.
18: Simon, ani aba kate lu nariyegu nipo.
0: Laniyega fariseu.
1: Ariyega bainu maistoro.
0: Laniyega Jesusu lu.
18: Nyanya nubiyan uguri ya, doe tinya sensu lu aba furi dehati. Aba hata ginya doe ti sengu santenario, le aba dimisa. Kaiti sinyalu bayi hafayiru ni aba ferudu na lani hafuriti hati ligia hatuwe habiangu bayi. Ani aga bayi tino, kabagi ya hata agia hinsi habuti maluwa hafuriti hati ligia.
0: Lani aga Simon lun.
1: Lida narita gun, legibe ti mabe ladue ha.
0: Lani aga Jesusu lun.
18: Rishati le barinyagu bayi.
0: Aba larihi Jesusu toagu wudi tuguya, aba larinyagu lu Simon.
18: Ari aga bia santun wuri to, deluti na bubiyun, michu tibuduna nun lu na chibu ni nugudi. Ahon ti uri to, agu agudatu muti nugudi lau taguira, aba tamaba idagudani lau tidibiri. Mashubu mutina, ahon tuguya, lumagene belurun, meredegi litashuhani nugudi. Michu tibugaraba nablugu, ahon tuguya, tugwa tu ibinyi hemeti luagu nugudi. Liganarinya gubaybun luagu aruhu dalani luweni tinsi hebu luagu ferudna wala tribeti figon. Ahin tigurige le mibeti ferudna wala, mibeti insieni larufudon.
0: Abati larinya go Jesusu tuuri tuguya.
18: Ferud na wali bifigon.
0: Abati hagumbe seru, amisuro houtinya hanyumbanya lumanyi arinya ga hamagwa.
3: Kata isan wugiri le, ibini lubay figou ferud nati.
0: Aba larinya go Jesusu tuuri tuguya.
18: Salba wadi bulita agin bifigon laduga bafinyo ronwago, baiba darangilanya.
6: San Lucas, capítulo 8.
0: Larige kata ile, nyenditi Jesusu lidon sarago uburugu, lumaburi lirahin yu fulasu, ichigay uganu buiti luagu larui habungiu, nyenditi ya duusu disipulugu luma, Hama wuriya ha, larida guagi dubaya handa gesifiri guri batia, luma sandi, ninyo maria, to giribu magdalena, hada, to ida gebon hafrida, sedu sifiri guri batia, ninyo ginye juana, to lumari kusa, le onigirubaru luba erodesi, ninyo susana, hama ya saragu amuha, ida ragubali.
4: Estás escuchando Fe Lo Bíblica. La Biblia en español, inglés, garífuna y quechí.
0: Saragujaña.